ಒಂದು ಪ್ರೋಗ್ರಾಮ್ ನಿಂದ ಕರ್ಕರು ಬಂದ ಉಮೀದ್ ದರಬಲ್ಲರಂ ಚಿಪದಿರ್ಶವಿ ಪ್ರೋಗ್ರಾಮ್ ಕೆ ಹುಂಚಿ ಸಂಗ್ ಟಿಕ್ ಟಾಕ್ ಪೇಟ್ ಪಾಟ್ ರೋಗ್ರಮಟ್ ಪ್ರಿಹುದಿ ಹಾಗಶನ್ ಬಟ್ ಟಿಕ್ ಟಾಕ್ ಪೇಟ್ ಪಾಟ್ ರೋಗ್ರಮಟ್ ಯಾವ ಕಚೇರಿ ಸೂಕ್ ಬಿಮಾರಾನ್ ಶಿವಿ ಪುರಾ ಪದೇ ಯುವ ಹಪ್ತ ಕಿನೂ ದ ಹಗೀದ ಪಾರ ಜಮುಂಗ್ ದ ಯವದ ವಾ ಚಲ್ಲೆ ಪಾಕ್ ತಿ ತಾಸುಲ್ಲ ದಖಪಲ್ ಕೂರ್ ಉಬ ಶಿಪಾ ಯಾನಿ ದುವಾವ್ ಗರ್ಜೈ ಆಮೀನ್ ಸುಮ್ಮ ಆಮೀನ್.